ಯಸೋ ವ್ಯಾಸೋ ಪರ್ಸಾನ್ನ ಆಸ್ಪದಿ ಅವನಾಸಿ ಬ್ರಹ್ಮನ್ ಮೇ ರಾಖ ಮಾನ್ ವಿಪರೀತ್ಯಾಗ ತಸ್ತೆ ಪರಿ ನಾಹಿ ಕುಚ್ ಕೋಯ್ ಸಾರ್ಮಣಾತ್ರ.